0: ಓಕೆ ಜೀನು ಟೆನ್ಷನ್ ಅವ್ರದ್ದು ಸಲಾಮ್ ದೇಸಲಾಮ್ ನಬೀಲ್ ಗೌರ್ಜಿ ಅವ್ರದ್ದು ದಿನ ಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಟೈಮ್ ಹೋಮ್ ಪದಕೆ ಬಂದಿ ಸರ್ ತೋರಿಸಿ ಇನ್ಶಾಲ್ಲಾ ನೆಕ್ಸ್ಟ್ ಬತಾಸು ರಬಿಯಾ ಮುಲಾಕಾತ್ ಕೀ ಕೋ ನೋಟೇಶನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಪ್ರೋಗ್ರಾಮ್ ನಾ ಫಿಲ್ಹಾಲ್ ದ ಬರಮಾ ತರಾ ಕಿ ಜಜ್ಜತ್ ತೋ ಅಲೋ ಇಲಾ ಪಮಾ ಬೈ ಬೈ ಚಾ ಚಾ ಎಂಡ್ ಆಫ್ ಯು ಆಲ್
1: ಸಲಾಮ್ ದೇ ಸಲಾಮ್
2: ಇಟ್ಸ್ 11 o'clock
3: ಅವರ್ಲಿ
2: ಟೈಮ್ ಚೆಕ್ ಇಸ್ ಬ್ರಾಟ್ ಟು ಯು ಬೈ ರೇಡಿಯೋ ಅಮನ್ ಜನ್ ರಂಗ್ ಅಮನ್
3: You are listening to Radio Aman Network.
4: We got more hits for you, so stay tuned.
3: 88.4 FM.
5: Welcome to Radio Aman 88.4.